ಮರ್ದನಂ ಯತ ಪೂಜತಂ ಮಯಾ ದೇವ ಪರಿಪೂರ್ಣಂ ತರಸ್ತು ಮೇ. ಡಿಯರ್ ಲಾರ್ಡ್, ಥ್ಯಾಂಕ್ ಯು ಫಾರ್ ದಿಸ್ ಈವ್ನಿಂಗ್. ಕಂಟಿನ್ಯೂ ಟು ಬ್ಲೆಸ್ ಅವರ್ ಸ್ಪಾನ್ಸರ್ಸ್, ರೇಡಿಯೋ ಆಸ್ ವೆಲ್ ಆಸ್ ಟಿ ವಿ ಜಾಗೃತಿ, ಆಲ್ ಆಫ್ ಯು ಹಿಯರ್, ದಿ ಬ್ಲೆಸ್ಡ್ ಫ್ಯಾಮಿಲಿ ಹೂ ಹ್ಯಾವ್ ಟೇಕಿಂಗ್ ಪಾರ್ಟ್ ಟುನೈಟ್, ಅಂಡ್ ಆಲ್ ಯುವರ್ ಬ್ಲೆಸ್ಡ್ ಫ್ಯಾಮಿಲೀಸ್ ಆಲ್ಸೋ ಟು ಟುನೈಟ್, ದಿ ಮಹಾರಾಜ್ ಫ್ಯಾಮಿಲಿ, ದಿ ಬ್ರಿಜ್ಲಾಲ್ ಫ್ಯಾಮಿಲಿ ಆಲ್ಸೋ ಟು ಪ್ರೀವಿಯಸ್ಲಿ, ದಿ ಜಾರು ಫ್ಯಾಮಿಲಿ. If I'm missing out any names, please forgive me. All of them, all the Shrotas, just for making our yajna very, very successful indeed. Listen to the Lord. Hari Om. Oh dear Lord, continue to settle my mind. Continue to know. Let me know that you are always there, because you are always there. Continue to always be in my heart, blessing me in all ways. Continue always to be supporting me. Twameva mata cha pita.